ಸ್ವಸ್ಪಾಧಿಕಾರ ಮಹಿಮಾಧಿಕ ಮಧ್ಯಯಂತೆ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಸೂರ್ಯೇಂದು ಭೌಮ ಸಭಾಪತಿ ಕಾಶ್ಯ ಸೌರಿ ಸ್ವರ್ಭಾನುಕೇತು ದಿವಿಷತ್ಪಜಿತತ್ರಧಾನಃ ಸ್ವತಃ ಸದಾ ಸಚ ರಮಾವಧಿ ದಾಸಃ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ.

ಬ್ರಹ್ಮಾದಯಸುರವರಸಮಹರ್ಷಯಸ್ತೇ ಸಂತಸನನಂದನಮುಖಾಸ್ತ್ವಭಯೋಗಿವರ್ಯ ಧಾಮಂತಿಕೇತವಹಿಮಂಗಗರವಸುಭಸ್ತ ಶ್ರೀವೇಂಕಟಾಚಲಪತೇ ಸರ್ವರೂಪಪ್ರಭಾತಂ ಲಕ್ಷ್ಮೀನಿವಾಸನಿರವಜ್ಜಗುಣೈ

ಅಧಿಕೇಂದ್ರ ಕಚೈಲ ಉದಾರ ಮೇಜನ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದೇವರ ಮಜಗೋಪಿ ಕಲದ

ಆರುಣ್ಯ ಸಂಕ್ರಮಣ ಕಿಲತಾಂಗ ರಾಘವ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.